ದುಬಡಾವ್ ಯೋಧಾಯೂನ್ ತಿಸನೀನೇನ ತೆಹೇನೆ ಮೀನಿಕ ದಾಯಿ ದಾತೀನೆ ದರೇನಿ ಹೆನಿಂಬರೇಕ್ನ ದೀಮ ದಾಯಿ ಥಾಯಾತಿ ಭ್ರಿನೇ ತೊಕ್ನ ಅರೇನಿ ಅಂಸೆ ಬರ್ನಾಮ್ಜೋನ್ ಉಸಾಮರೇಬ್ ಎಂ ಬಲೀಬ್ ದಿ ಅನೆಯತ್ ತೋನ ಅಂಸೆ ಹೋ ಅದಿ ದಾನೆಯದೇತ್ ತುನಸಾಸ್ತಿ ಭದಿ ದಾನೆಯತ್ ದಾಯಬ್ ಸೆನಾ ಕಿರ್ನ ಹೋನ್ ಉಗುನೋ ಖೋನ್ ದೀನ್.

ಹಂಸೆಹೆನೆನ್ ಉದಯೂನೈ ತಿಹೇನಿ ಮೀನಿಕ ತೋನ ಥೋ ಹದೀದಾನೆಯದೇ ತುನಸಾಸ್ತಿ ಭದೀದಾನೆಯ ತುನಸಾ ಸ್ನೇಹದು ಹೆನಿನ್ ನಿಸರಿವೆ ತೂನ ಉನು ಧಯೂನ್ ದಾಯಿ ಬೆನ್ಹಸ್ ಎ ಕತೀನು ತುನಸಾ ಸ್ತೂಕ್ನ ದಲ್ ದಿಲ್ ಹ ತಕ್ತಿ ಕ್ವಸೆಯು ಆನ್ ತಿಶ್ಬೋ ಬಿಯ ದಾಯಿ ಥಾತಿ ದಾತ್ನಿ ಆಯ ನಶಾತ್ತೆ ನಿ ಆಯ ಆನ್ ಬೆತ್ತು ನಾತಿ ದ ಹೆನಿನ್ ಊಧೈ ಬ ಈನ್ ಹಸ್ನನೆಯ ತುನಸಾ ಸ್ನೇಹದು ಮಗಿತ್ ಬರೆ ತುಕ್ನ ನಿಸರುವೆ ತುಕ್ನ ಕಿತ್ತೆ ತೂನ ತು ನಿಸರುವೆ ಹೆನಿನ್ ದಾಯಿ ನದಿ ಮನೆ ಸರಿ ಓಕ್ನ ತುನಸಾಸ್ ತುಕ್ನ ಗುದ್ ಹೋಯೇ ತೂ ತುನಸಾಸ್ ಅದೇತಿತ್ ನಸಾಸ್ ತೆಹೆ ಉನು ಬಶರು ತಿನ್ಹಿಸೆ ತೋನಾ ತೂ ಉಬಶರ ಅರೆ ತುನಸಾಸ್ ತು ಅರುವಾತ್ ತು ದಾಯಿತ್ ಯಮೆ ತಿನ್ಹಿಸಾ ಅಂಸೆ ಬರುಕುನ್ ಉಮ ಮಿಯೇಕ ಅಲ್ಲಾದ್ ಗಿರಸಿಯು ತಿಷ್ಟಗುಡೆ ತೋನಾ ತೂ ತುಮಿಸುಗುಡ್ ತುಕ್ನ ಮಿಶು ಅರೆ ಊಧೈ ಯಂ ಯಕ್ಸೀತ್ ಮಿಶು ದೋಯೋ ಕಿತ್ಫೆಫ ಕಕ್ ತಿವರಿ ಅತಿಂದಿಯೇ ಕ ಎನ್ ಎಂ ಉನ್ ಗುರುಮಾಯಿಸೋ ಗುರುಮಾಯೋ ಖೀದ್ ಈತಿ ಮಲ್ಲಾಬ್ ದಾಯೇ ಬದ್ ಅಕ್ತೆನಿ ಬಶರೋ ಕೋರಾವ್ ಕಸ್ಸೋ ತಿಸ್ಕತೀಮ್ ಉಂದ ಎಫೆ ಮೀನ್ ಕ ತಿಸ್ಕತೀಮ್ ಆಯ ದಾಯೀ ದಲ್ಲಕ್ತಿ ದಲ್ಲಕ್ತೆನಿ ಆಯ ಉಂದ ತಿನ್ಹೀಸೋ ಉಂಬ ತೂ ಅದೇತಿತ್ ನಸಾಸ್ ಬಶರಿತ್ ನಸಾಸ್ ತೂ ಬತು ಅರೆ ತೂನ ತುತ್ತಿ ಬರಿಯೇತ್ ಉಂಬರು ಕುಂತ ಅದೇ ತೊಕ್ತಿ ಸಿನ್ಹೀಸೇಬ್ ಕ ನಶಾತ ಕಾಪ್ತಿ ಕತಿ ಆಯ ಅರೆ ಓಕ್ನ ಅದೇತ್ಯೋಗ್ ದಾಯ್ ಹಿವಾ ಶೆಹೆ ಹಿವಾ ಶೋಕ್ ಗೀಗೀನಿ ತುನಸಾಸ್ ತೂರಾವ್ ಹಿನಿನ್ ನಿಸರಿವೇತ್ ತೂರಾವ್ ಓನ್ ಹಲಕಾಯಕ್ ತಿನೀಸೆ ತೋನಾ ತು ಹಲಕಾರೆ ತುನಸಾಸ್ ತು ನೆ ಅದೇತ್ ಇನಿ ಹಲಕ ಬರು ಗುದ ಹೋಯ ಕತೀನೆ ಇಶಲಿಕ್ನೆ ಗೂದೇನೆ ಇತಿ ಬರಿಯೇ ಬಿಂಬರೆ ಉಂಬರು ಗಾನ ತಿವರಿಯೇನ ಹೋಕ್ ತಿ ಥರ್ರಿವ್ ನಾನಾ ತು ತಿಂದಿಯೇ ಕ ಅವ್ವಲ್ ಹಾಜ ತೋತ್ತೋನ ಉಂಬತಿಯೋ ಓನಿ ಹಲಕ ಮಲೋ ತೀನಾವ್ ಮೈ ತೀನಾವ ತೇತ್ಕುಯೋ ಹರಿ ದಾಯಬ್ ಓಗೌ ಸಿತೋವಿತ್ ಅರೆ ತಿವರಿಯಕ್ ತರ್ತೇಕ್ ಸಲ್ಲಂತೆನಿ ಆಯ ಅರೆ ತರು ತು ತಕ ತುಕ್ ಶಾಗುಡಿ ಹಿಯೇ ತಿಂದಿ ಆಯ ತರು ನು ಕುನಾವ್ ದೈಸ್ ಅತಿ ತೇಶುಗುಯಿಡ್ ಮಲೋ ತೀನ ಮೈ ತೀನ ತಿನೀನೇಬ್ ಕ ಗಮಿಸಿ ಕತಿಯೇಕ್ ಶುವಾಲೆ ಕತಿಯೇಕ್ ಸ್ದೇರಿತಿ ಕತಿಯೇಕ್ ಅರೆ ವರ್ರಾಗೆ ಕತಿಯೇಕ್ ವೇರಿ ಕತಿಯಕ್ ಇಕತೆ ಹಲಕ್ಕ ಅವ್ಯಕ್ತಿ ತಿಸಿನ್ಹೀಸ್ ಹಲಕ ಹಿವಾಶಿ ಬಕೈ ಕಿತ್ಕೊಯ್ ತೇತ್ಕುಯಕ್ ಹಿವಾಶಿ ಬಕೈ ಇತ್ತಿಲ್ಹನೈ ಎಂಬತೆ ತಮಕ್ ಥಾ ಎತ್ನೆ ಆಯ ಉತ್ತು ನಾತಿದ ಹೆನಿನ್ ಹೆಲಕ ಸಿನ್ಹಸ್ ನನಿಯದುಕ್ ತುನ್ಹಸ ಸ್ತೂರಾವ್ ಹೆಲಕಾಯ್ ಹರಿ ನಿಸರಿವೆ ತೋನ್ ತುಮ್ ಅರೆ ತಮ ತಿಂದಿಯೇ ಬೋದೋರ್ ಉಂಬರುಕ್ ತುತ್ತುಮ್ ಅರೆ ಹಂಕಾಯ್ ಯಯಕ್ ಚಿ ಶಂಗುಡೆ ತೋನಾತ್ ಹರಿ ಯಯಕ್ ಶಂಗುಡೆ ತೋನಾತ್ ಯಯಕ್ ದಾಯ್ ಸಿನ್ಹಸ್ತಿ ಯಫೋಕ್ವೆಲ್ ಅತೀತ್ ತುಮ್ ಅರೆ ತಮ್ತೆನಿ ಆಯ ತುಮ್ ಅರೆ ತುದಾಯಿತ್ ತಮಾನ ತಮೇತಿ ತುಮ್ ಅರೆ ಫಾಸ್ತಿಯೇ ಬೋದೋರ್ ಹರಿ ಯಯಕ್ ಬರ್ದು ಶಂಗುಡೆ ತೂನ ಉಂಬತು ಯಯ ಶುಗುಡ್ ಉಕ್ನ ಯಾನೆ ಮದಾಬು ಬಿಡ್ಡಿಗೀರ್ ಶಾನ್ ಹೋಯ್ಕೆ ಹಾಯ ಕೋ ಯಯಕ್ ಮಲ್ಲೋ ಹೋ ಹರಿ ವ ದಬಾಯ್ ವ ಮಲ್ಲೋ ಹೋ ಯಯಕ್ ಶಂಗುಡ್ ಯಯ ಶಗ್ವಟ್ ತುದೈನಿ ಸರಿ ಬರೆ ಇನ್ ಯಯಕ್ ಹಂಕಾಯ್ ಶಂಗುಡೋ ಯಾರಾಸೆ ಮಿ ಕತೀನೆ ತೇನ ತಿಲ್ಹನ ಹಯ ಸೆಂತೆ ಕತೀನೆ ಬತ ಹೋಗ್ಗೀಗೆ ಅರೆ ಹೆನಿನ್ ತುನಸಾಸ್ ತುರಾವ್ತಿ ಬರೆ ಹದಿದ್ನಿ ನೇತ್ ತುನಸಾಸ್ ತೂರಾವ್ ಯಯ ಫಾಯಸ್ನ ಯಯ ವ ಆನ್ ತದೇತಿ ನಸಾಸ್ ವ ಆನ್ ತುಮ್ ಫಾಯಸ್ನ ತೂರಾವ್ ಅರೆ ತು ತುಮ್ ಅರೆ ಬರುಕ್ ತಾಮ ತಿಂದಿಯೇತ್ ಶುಗು ಢರ್ವಾ ಥೊಯ್ ದಾಮ್ತೇನೆ ಬಾಬಿಂಜೇಲೆ ಕತಿಯೇಕ್ ಉಜಿರ್ಜಿರ್ ಕತಿಯೇಕ್ ಆನ್ ತೇನ ತೇರವ್ ಕತೀನೆ ಅದಸ್ ಕತಿಯೇಕ್ ಫಾಸೂಲಿಯ ಕತಿಯೇಕ್ ತಿಂಬತೆ ಬರುಕ್ ದಿಯ ತಿಂದಿಯೋ ಹಂಕಾಯ್ ಶಂಗುಡ್ ಶುಗುಡ್ತಿ ಸಿನ್ಹಸಿ ಆನ್ಹಸ್ ದಾಬೀತಿ ತುದಾಬಿತಿ ಸಿನ್ಹಿ ಸಂಕ ದಾಬಿ ತೊಕ್ ಶುಗುಡ್ತಿ ತುದಾಬಿ ಸಿನ್ಹಸ್ತಿತ್ ಇಂಬತೆ ಹೊಯ್ದನ್ಯ ಮಲ್ಲಾಬ್ ಬತೆ ತಿ ಶುಗುಡೈತ್ ತುದಾಬಿ ತೊಕ್ ತಿ ಶುಗುಡೈತ್ ಉಂದಾಬ್ ತುಮ್ ಅರಿ ತೊಕ್ ತಿ ಹರಿ ಉಂದಂಬ ತೂ ಹಿನ್ ತೂನ ತುಹೈನಿ ಸರಿವೇತ್ ಓಧೈ ದಾಯಿ ಥಾತಿ ಬೂಧಿ ಬ ದಾಯಿನ್ ದಾಯಿ ನ ಬಯ್ಯಾಯ್ ನ ಮ್ಯಾದಿ ಇಂಬತೆ ನೇಯದು ತೂನ ತೂರಾವ್ ತುನಸಾ ಸ್ನೇಹದೇ ನಾತಿ ಉಗನೀತ್ ನಸಾಸ ನೋಯ್ತೆ ಹೋಕ್ನ ಸನಾನೆ ಉಗನೀತ್ ನಸಾಸ್ ನಾ ನಾ ತು ನೇದೇಕ್ ಉನ್ ಉಗನ ಕಕ್ ಅಸಿನಿಸ್ ತಿಂದೇಕ್ ಥಸಾ ದಾತೆ ಉವ ತಿತ್ತೆ ನ ತೇ ಮಗ್ನಾತೆ ಉವ ಇಂಬತೆ ಥೋ ತಿಸಿನೀಸ ನಸ್ ನಿಯಾಯ್ ತಿ ಕತಿ ಆಯ ಅರೆ ತೇನ ತಿ ದಾಯಿ ಉನ್ ತೇಶ್ಬೋತ್ ಕಸ್ತೆ ಇಂಬತೆ ಉಗ್ನೋಕು ಅಸ್ತೆ ನಿ ಆಯ ತೇನ ತೇ ಮಗ್ ಹೊಯ್ ತಿಸಿ ಸಗಿ ಆಯ ಉನೂಧೈ ತಕ್ ತಕ್ ಉದಮಾನ್ ಸೂರೆ ಬಕಾಯ ದೇರೆ ವೈ ಉನೂಧೈ ತಕ್ ತಕ್ ಸೂರೆ ಭೋ ಅಕಯ ದೇರೆ ವೈ ಹೆನಿನ್ ನಿಸರಿವೆ ತುಕ್ನ ತೋನ
ugunokna sen hasna ton hasas ti ugnit hasas kasteo hayis ka to ko betuna ti da enenin hasas ne sari okna betuna daina tu kasekna ne sari we tokna na enen udhayu nai daina ne sari okna allah nu hadin ne tona kasak tim sauna ton hasas ti hadidna ton hasas an to hadin ne adetit hasas wa are tum aritit hasas wa are yaik tum arit hankai wa hari wa وشغود و اري هلاكايت ناساسو اري اغنيت ناساسو كاستيو حديدنا متا كاستا مررين نو تو ناساسه كاتين اتا اتي تشبوبيت دايب داتنيا شال ديل هابت كاتينا اني مستر هوكنني ودايون تو بيداوي هنن تو نساريو اوتاك ادي تاياتيب دي ما دايب دايني تريني دي ما داي تاياتيب دايني تريني شال دي ما داي تاياتيب داتينا دي ما شال شابو تو گرہ ایہائی گل نوکنا دائب شال دامیتیت ان ادھائی کا ڈیبا کب کتین آئی تتین امبتے ہنن ہوا دیدنانیت کستے دائی شبوب شبیبنات تنیا دے تکن امبتو سکتینک ان دلہ کب تکتینا دائی کب تکتینا دائی تھا دیتی دائی تھا آتی دیما دائب دانیت تون نساری ووکنا امبتو دائی انہنن امبلی بنیت بارکنا دائب با دائی نید اوکنانون امسی تو بیڈاوی ایواشن دکیکن امگ دکیکن آن مگیتن بڈگل تھنن کہونا کن سارو بیتونا تی دائی تیتین دائی بگنو کھوی دیتیت بگنو کھوی تیتین تونا نساری ووکنا منی مننی سینون ہنن ام مننی امنی ودھائیون باشی آبنی اکسی بائی آئی بہمیرہ

ಹಂಸೆಹೆನೆನ್ ಉದಯೂನೈ ತಿಹೇನಿ ಮೀನಿಕ ತೋನ ಥೋ ಹದೀದಾನೆಯದೇ ತುನಸಾಸ್ತಿ ಭದೀದಾನೆಯ ತುನಸಾಸ್ನೆಯದು ಹೆನಿನ್ ನಿಸರಿವೆ ತೂನ ಉನು ಧಯೂನ್ ದಾಯಿ ಬೆನ್ಹಸ್ ಎ ಕತೀನೋ ತುನಸಾಸ್ ತೂಕ್ನ ದಲ್ ದಿಲ್ ಹ ತಕ್ತಿ ಕ್ವಸೆಯೋಕ್ ಆನ್ ತಿಶ್ಭೋ ಬಿಯ ದಾಯಿ ಥಾತಿ ದಾತ್ನಿಯಾಯ ನಶಾತ್ತೆನಿಯಾಯ ಆನ್ ಬೆತ್ತುನಾತಿ ದ ಹೆನಿನ್ ಊಧೈ ಬ ಈನ್ಹಸ್ನನೆಯ ತುನಸಾಸ್ನೆಯದು ಮಗಿತ್ ಬರೆ ತೊಕ್ನ ನಿಸರಿವೆ ತೊಕ್ನ ಕಿತ್ತೆ ತೂನ ತುನಿ ಸರ್ವೆ ಹೆನಿನ್ ದಾಯಿ ನದೀಮ ನಿಸರಿವೋಕ್ನ ತುನಸಾಸ್ ತೂಕ್ನ ಗುಧೋ ಯೇತು ತುನಸಾಸ್ ಅದೇತಿತ್ ನಸಾಸ್ತೆ ಉನು ಬಶರುಕ್ ತಿಸಿನೀಸೆ ತೋನಾತು ಉಬಶರ ಅರೆ ತುನಸಾಸ್ ತು ಅರ್ವಾತ್ ತು ದಾಯಿತ್ ಯಮೆ ತಿಸಿನೀಸ ಅಂಸಿ ಬರುಕುನ್ ಉಮ ಮಿಯೇಕ್ ಅಲ್ಲಾದ್ಗಿರಿಸಿಯು ತಿಷ್ಟಗುಯಿಡೆ ತೋನಾತು ತುಮಿಸುಗುಡ್ ತೂಕ್ನ ಮಿಶು ಅರೆ ಊಧೈ ಯಂ ಯಕ್ಸೀತ್ ಮಿಶು ದೋಯೋ ಕಿತ್ಫಿಫ ಕಕ್ತಿ ವರ್ಯ ತಿಂದಿಯೇಕ ಎನ್ ಎಯಂ ಉನು ಗುರುಮಾಯಿಸೋ ಗುರುಮಾಯೋ ಖೀದೀತಿ ಮಲ್ಲಾಬ್ ದಾಯೇ ಬದ ಅಕ್ತೆನಿ ವಶರು ಕೋರಾವ್ ಕಸ್ಸೋ ತಿಸ್ಕತೀಮ್ ಉಂದ ಎಫೆ ಮೀಂಕ ತಿಸ್ಕತಿ ಮಾಯ ದಾಯೀ ದಲ್ಲಕ್ತಿ ದಲ್ಲಕ್ತಿನಿ ಆಯ ಉಂದ ತಿನ್ಹೀಸೋ ಉಂಬ ತೂ ಅದೇತಿತ್ ನಸಾಸ್ ಬಶರಿತ್ ನಸಾಸ್ ತು ಬತು ಅರೆ ತೂನ ತುತಿ ಬರಿಯೇತ್ ಉಂಬರು ಕುಂತ ಅದೇ ತೊಕ್ತಿ ಸಿನ್ಹೀಸೇಬ್ಕ ನಶಾತ ಕಾಪ್ತಿ ಕತಿ ಆಯ ಅರೆ ಓಕ್ನ ಅದೇತ್ಯೋಗ್ ದಾಯ್ ಹಿವಾ ಶೆಹೇಕ್ ಹಿವಾ ಶೋಕ್ ಗೀಗೀನಿ ತುನಸಾಸ್ ತೂರಾವ್ ಹಿನಿನ್ ನಿಸರಿವೇತ್ ತೂರಾವ್ ಓನ್ ಹಲಕಾಯಕ್ ತಿಸಿನೀಸೇತ್ ತೋನಾತು ಹಲಕಾರೆ ತುನಸಾಸ್ತು ನೆಯದೇತ್ ಇನಿ ಹಲಕ ಬರು ಗುದ ಹೋಯ ವಿಕತೀನೇಕ್ ಇಶಲಿಕ್ನೆ ಗೂದೇನೇಕ್ ಇತಿ ಬರಿಯ ಬಿಂಬರೆ ಉಂಬರು ಗಾನ ತಿವರಿಯೇನ ಹೋಕ್ ತಿಥರ್ರಿವ್ ನಾನಾತು ತಿಂದಿಯೇಕ ಅವ್ವಲ್ ಹಾಜ ತೊತ್ತೋನ ಉಂಬತಿಯೋ ಓ ನಿ ಹಲಕ ಮಲೋ ತೀನ ಮೈ ತೀನ ಅವ್ವ ತೇತ್ಕಿಯೋ ಹರಿ ದಾಯಬ್ ಓ ಗೌಸಿ ತೋವಿತ್ ಅರೆ ತಿವರಿಯಕ್ ತರ್ತೇಕ್ ಸಲ್ಲಂತೆನಿ ಆಯ ಅರೆ ತರು ತು ತಕ ತುಕ್ ಶಾಗುಡಿ ಹಿಯ ತಿಂದಿ ಆಯ ತರು ನು ಕುನಾವು ದೈಸ್ ಅತಿತ್ ತೇಶುಗುಯಿಡ್ ಮಲೋ ತೀನ ಮೈ ತೀನ ತಿನಿನೆಬ್ಕ ಗಮಿಸಿ ಕತಿಯೇಕ್ ಶುವಾಲೆ ಕತಿಯೇಕ್ ಸ್ದೇರಿತಿ ಕತಿಯೇಕ್ ಅರೆ ವರ್ರಾಗೆ ಕತಿಯೇಕ್ ವೇರೆ ಕತಿಯೇಕ್ ಇಕತೆ ಹಲಕ್ಕ ಅವ್ಯಕ್ತಿ ತಿಸಿನೀಸ್ ಹಲಕ ಹಿವಾಶಿ ಬಕೈ ಕಿತ್ಕೊಯ್ ತೇತ್ಕುಯೇಕ್ ಹಿವಾಶಿ ಬಕೈ ಇತ್ತಿಲ್ಹನೈ ಎಂಬತೆ ತಮಕ್ ಥಾ ಯತ್ನಿ ಆಯ ಉತ್ತುನಾತಿ ದಹಿನಿನ್ ಹಲಕ ಸಿನ್ಹಸ್ ನನಿಯದೋಕ್ ತುನಸ ಸ್ತೂರಾವ್ ಹಲಕಾಯ ಹರಿ ನಿಸರಿವೇತ್ ತೋನ್ ತುಮ್ ಅರೆ ತಮಾ ತಿಂದಿಯೇ ಬೋದೋರ್ ಉಂಬರುಕ್ ತುತ್ತುಮ್ ಅರೆ ಹಂಕಾಯ್ ಯಯಕ್ ಚಿ ಶಂಗುಯಿಡೆ ತೋನಾತ್ ಹರಿ ಯಯಕ್ ಶಂಗುಯಿಡೆ ತೋನಾತ್ ಯಯಕ್ ದಾಯಬ್ ಸಿನ್ಹಸ್ತಿತ್ ಯಫೋಕ್ವೆಲ್ ಅತೀತ್ ತುಮ್ ಅರೆ ತಮ್ತೆನಿ ಆಯ ತುಮ್ ಅರೆ ತು ದಾಯಿತ್ ತಮಾನ ತಮೇತಿ ತುಮ್ ಅರೆ ಫಾಸ್ತಿಯೇ ಬೋದೋರ್ ಹರಿ ಯಯಕ್ ಬರ್ದು ಶಂಗುಯಿಡೆ ತೂನ ಉಂಬತು ಯಯ ಶುಗು ಡುಕ್ನ ಯಾನೆ ಮದಾಬು ವಿಡ್ಡಿಗೀರ್ಷಣ ಹೋಯ್ಕೆ ಹಾಯ ಕೋಯ್ ಅಯಕ್ ಮಲ್ಲೋ ಹೋಪ್ ಹರಿವ ದಬಾಯುವ ಮಲ್ಲೋ ಹೋಪ್ ಯಯಕ್ ಶಂಗುಯಿಡ್ ಯಯ ಶಗ್ವಟ್ ತುದೈನಿ ಸರಿವಿ ಬರೇ ಇನ್ ಯಯಕ್ ಹಂಕಾಯ್ ಶಂಗುಯಿಡೋಪ್ ಯಾರಾಸೆ ಮಿ ಕತೀನೆಕ್ ತೇನ ತಿಲ್ಹನ ಹಯ ಸೇಂತೆ ಕತೀನೆಕ್ ಬತಾ ಹೋಗ್ಗೀಗೆ ಅರೆ ಹೆನಿನ್ ತುನಸಾಸ್ ತುರಾವ್ತಿ ಬರೆ ಹದಿದ್ನಿ ನೇಯತ್ ತುನಸಾಸ್ ತೂರಾವ್ ಯಯ ಫಾಯಸ್ನ ಯಯವ ಆನ್ ತದೇತಿತ್ ನಸಾಸುವ ಆನ್ ತೋಂ ಫಾಯಸ್ನ ತೂರಾವ್ ಅರೆ ತುತ್ತುಮ್ ಅರೆ ಬರುಕ್ ತಾಮ ತಿಂದಿಯೇತ್ ಶುಗು ಢರ್ವಾ ಥೊಯ್ ದಾಮ್ತೇನೆ ಬಾಬಿಂಜೇಲೆ ಕತಿಯೇಕ್ ಉಜಿರ್ಜಿರೆ ಕತಿಯೇಕ್ ಆನ್ ತೇನ ತೇರವ್ ಎಕತೀನೆಕ್ ಅದಸ್ ಎ ಕತಿಯೇಕ್ ಫಾಸೂಲಿಯ ಎ ಕತಿಯೇಕ್ ತಿಂಬತೆ ಬರುಕ್ ತಿಯ ತಿಂದಿಯೋ ಹಂಕಾಯ್ ಶಂಗುಯಿಡ್ ಶುಗುಟ್ತಿ ಸಿನ್ಹಸಿತ್ ಆನ್ ನಸ್ ದಾಬೀತಿ ತುದಾಬಿತಿ ಸಿನ್ಹೀಸ ಅಂಕ ದಾಬೀತೋಕ್ ಶುಗುಟ್ತಿತ್ ತುದಾಬಿ ಸಿನ್ಹಸ್ತಿತ್ ಇಂಬತೆ ಹೊಯ್ ದನ್ಯಾಯ್ತ್ ಮಲ್ಲಾಪ್ ಬತೆ ತಿಶುಗುಡೈತ್ ತುದಾಬೀತೋಕ್ ತಿಶುಗುಡೈತ್ ಉಂದಾಪ್ ತುಮ್ ಅರಿ ತೊಕ್ತಿತ್ ಇ ಹರಿ ಉಂದಂಬ ತೂ ಹಿನಿನ್ ತೂನ ತುಹೈನಿ ಸರಿವೇತ್ ಓಧೈ ದಾಯಿ ಥಾತಿ ಬೂಧಿ ಬ ದಾಯಿನ್ ದಾಯಿನ ಬ ಇಯಾಯ್ನ ಮಿಯಾದಿ ಇಂಬತೆ ನೆಯದೋ ತೂನ ತೂರಾವ್ ತುನಸಾಸ್ ನೆಯದೇ ನಾತಿ ಉಗನಿತ್ ನಸಾಸ ನೋಯ್ತೆ ಓಕ್ನ ಸನಾನೆ ಉಗನಿತ್ ನಸಾಸ್ ನಾನಾ ತುನಿಯದೇಕ್ ಉನ್ ಉಗನ ಕಕ್ ಅಸಿನಿಸ್ ತಿಂದೇಕ್ ಥಸಾದಾತೆ ಉವ ತಿತ್ತೇನ ತೇ ಮಗ್ನಾತೆ ಉವ ಇಂಬತೆ ಥೋ ತಿಸಿನೀಸ ನಸ್ ನಿಯಾಯ್ ತಿ ಕತಿ ಆಯ ಅರೆ ತೇನ ತಿ ದಾಯಿ ಉನ್ ತೇಶ್ಬೋತ್ ಕಸ್ತೆ ಎಂಬತೆ ಉಗ್ನೋಕು ಅಸ್ತೆನಿ ಆಯ ತೇನ ತೇ ಮಕ್ ಹೊಯ್ ತಿಸಿ ಸಗಿ ಆಯ ಉನೂಧೈ ತಕ್ ತಕ್ ಉದಮಾನ್ ಸೂರೆ ಬಕಾಯ ದೇರೆ ಬೈ ಉನೂಧೈ ತಕ್ ತಕ್ ಸೂರೆ ಭೋ ಅಕಾಯ ದೇರೆ ಬೈ ಹೆನಿನ್ ನಿಸರಿವೆ ತುಕ್ನ ತೋನ
ugunokna sen hasna tun hasasti ugunit hasas kasteo hayis ka to ko betuna ti da enhenin hasas ne sari okna betuna daina tu kasekna ne sari we tokna na henen udhayu nai daina ne sari okna allah nu hadi ne to na kasakti im sauna tun hasasti bhadidna tun hasasan to hadi ne adetit hasas wa are tum aritit hasas wa are yaik tum arit hankai wa hari wa وشغود و اري يالاكايت ناساسو اري اغنيت ناساسو كستيو حديدنا مبتا كستا امرارين نبتو ناساسي كاتين اتا آتي تشبوبي ايت دائب داتنيا شالا ديل هابتي كاتينا ايني نستير هوكنانيا ودهيون تو بداوي هنين تو نساريوي ووتاك اديت تاياتيب ديما دائب داينيت اريني ديما دائي تاياتيب داينيت اريني شالا ديما دائي تاياتيب داتينا ديما شالا شابوب تو گرہ احای گل نوکنا دائب شاللہ دامیتیت ان ادھائی کا ڈیبا کب کتین آئی تتین امبتے ہنین ہوا دیدنانیت کستے دائی شبوب شبیبنات تنیا دے تکنم باتو سکتینک ان دلہ کب تکتینا دائی کب تکتینا دائی تھا دیتی دائی تھا آتی دیما دائب دانیت تون نساری ووکنا امبتویو دائی انہنین امبالی بنیت بارکنا دائب با دائی نیت اوکنا نون امسی تو بیڈاوی ایواشن دکیکن امک دکیکن آن مگیتن بڈگل تھنن کہونا کن سارو بیتونا تی دائی تیتین دائی بگنو کھوئی دیتیت بگنو کھوئی تیتین تونا نساری ووکنا منی مننی سینون ہنی نم مننی امنی ودھائیوں باشی آبنی اکسی بای آئی بہمیرہ